ಕೈಲಾಸ ಕಾಸು ಜೀ ಕೋಶ ಮೊನ್ನೆ ಮಹಿರ ಬಣ್ಣ ಲಾಗಿ ಆ ಇಂದ್ರಪತಿ ಮಾರದ್ ನಡೆಯಲು